ಪಕ್ಕಕ್ಕೆ ದುಃಖ ಮಿಟ್ಟೆ ಲೇತ ರಾಮನ ಭವ ಸಮುದ್ರ ಸುಖದ ನಾವ ಏಕ ರಾಮನ ಶಾಂತ